0: ζωή με φοβία ξεσβήσε.
1: Με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με, με